afei na waso wo radio anaso wo bia wo tv a yesom perfect service kwa soa na join ye ne bra so se ye tie onyankopon asema ye be jina so